ಸೃಣಿ ಪಾತು ಶಿರೋದೇಶಂ ಸೂರ್ಯ ಪಾತು ಲಲಾಟಕಂ ಆದಿತ್ಯೋ ಲೋಚನೆ ಪಾತು ಶ್ರುತಿಂ ಪಾತು ದಿವಾಕರಃ ಘ್ರಾಣಂ ಪಾತು ಸದಾ ಪಾನು ಮುಖಂ ಪಾತು ಸದಾ ರವಿಃ ಜಿಹ್ವಾಂ ಪಾತು ಜಗನ್ನೇತ್ರ ಕಂಠಂ ಪಾತು ವಿಭಾವಸುಃ ಸ್ಕಂಧೌ ಗ್ರಹಪತಿಃ ಪಾತು

ಸರ್ವಕಾರ್ಯ ವಿಧಾಯಿನಿ ಕಲೋ ವಿಕಾರ್ಯ ಸಿದ್ಧ್ಯರ್ಥಂ ಉಪಾಯಂ ರೂಹಿಯನ್ನರಹ ಶೃಣು ಕಲೋ

ಆಯಿನಂ ವಿಶೇಷ ಭೂಷಣೋಜ್ವಲ ಘೋಷಮಾಣ ಕಿಂಕಿಣಿ ವಿಭೀಷಣಾದಿ ಭೂಷಣ ಸುಷಣಾ ಕೃತಾಂಬುಧಿಂ ವಿಭೀಷಣಾಚಿತಂ ಪದಂ ಗೋಪಾಲ ಬಾಲ ಜಾಲ ಚಂದ್ರ ಬಾಲ ಕೃಷ್ಣ ಮಾಶ್ರೇ.

0: ದಶಮಂ ಚ ಷಷ್ಠಂ ವಿಕಟಮೇವ ಚ ಸಪ್ತಮಂ ವಿಘ್ನರಾಜಂ ಚ ಧೂಮ್ರವರ್ಣಂ ತಥಾಷ್ಟಕಂ ನವಮಂ ಬಾಲಚಂದ್ರಂ ಚ ದಶಂ ತು ವಿನಾಯಕಂ ಏಕಾದಶಂ ಗಣಪತಿಂ ದ್ವಾದಶಂ ತು ಗಜಾನನಂ ಚೈತಾನಿ ನಾಮಾನಿ ತ್ರಿಸಂಧ್ಯಂ ಯಃ ಪಠೇನ್ನರಃ ನ ಚ ವಿಘ್ನ ಭಯಂ ತಸ್ಯ ಸರ್ವಸಿದ್ಧಂ
1: ಸ್ಯ ಭಾಕಿ ಅನುಷ್ಟುಪ್ ಛಂದಃ ಆದಿತ್ಯೋ ದೇವತಾ ಕೃಂ ಉರ್ಯಗುಂ ಶಕ್ತಿಃ.

0: ಕಾಶ್ವ ನಾಭಿಂ ಪಾತು ನಭೋ ಮಣಿ ದ್ವಾದಶಾತ್ಮಾ ಕಟಿಂ ಪಾತು ಸವಿತಾ ಪಾತು ಸಕ್ತಿನಿ ಊರು ಪಾತು ಸುರ ಶ್ರೇಷ್ಠೋ ಜಾನುನಿ ಪಾತು ಭಾಸ್ಕರ ಜಂಘೆ ಮೇ ಪಾತು ಮಾತಾಂಡೋ ಗುಲ್ಫಂ ಪಾತು ತಿಶಾಂ ಪತಿ ಪಾದೌ ಪಾತು ದಿಲಮಣಿ ಪಾತು ಮಿತ್ರೋಖಿಲಂ ವಪು ಆದಿತ್ಯ ಕವಚಂ ಪುಣ್ಯಂ ಅಭೇದ್ಯ ವಜ್ರ ಸನ್ನಿಭಂ ಸರ್ವ ರೋಗ ಭಯಾದಿಭ್ಯೋ ಮುಚ್ಯತೆ ನಾತ್ರ ಸಂಶಯ ಸಂವತ್ಸರಮುಪಾಸಿತ್ವ ಸಾಮ್ರಾಜ್ಯ ಪದವೀಂ ಲಭೇತ್.
1: ಸ್ಥೋ ಗತೋ ವಾಪಿ ಸುಪ್ರೀತಸ್ತು ಸದಾ ಶನಿಃ.

0: ಶುದ್ಧ ಬುದ್ಧಿಕಾರಿಣೀಂ ಭಜಾಮಿ ವಿಂಧ್ಯವಾಸಿನೀಂ ಭಜಾಮಿ ವಿಂಧ್ಯವಾಸಿನೀಂ ವಿಂಧ್ಯವಾಸಿನ್ಯೈ ನಮಃ ಸ್ತುತಿಪಾಠಂ ಪ್ರಾರ್ಥನಾ ಪೂರ್ವಕಂ ನಮಸ್ಕರೋಮಿ.
1: ಶ್ರೀಕಾಮಾಕ್ಷ ಸ್ತೋತ್ರ ಜಯ ಕಾಮೇಶಿ ಚಾಮ ಹರಿ.

ಆಯ ಕೃಷ್ಣ ಪುಣ್ಯ ನಾಮ ಲಾಲಿತಂ ಸುಭಾಷ್ಟಕಂ ಈ ಪಠಂತಿ ಸಾತ್ವಿಕೋತ್ತಮ ಸದಾ ಮುದಾಚ್ಯುತಂ ರಾಜಮಾನ ಪುತ್ರ ಸಂಪದಾದಿ ಸೋಭಗಾನಿತೆ ಸಾಧಯಂತಿ ವಿಷ್ಣು ಲೋಕ.